ನಿಯೋಜ್ಯ ಪೊಲೀಸ್ಪತಿವರ್ಯ ಸದಾಹನ್ಕನ್ನು ಮಾರ್ಗದಿ ಸಿ ರಾಜಕಾರಿ ಕಲಿಯುತ್ತೆ ಕೆಸೆದೈ ಡಿಪಾರ್ಟ್ಮೆಂಟ್ ಚಕ್ಲೇಕ ಸಹ ಮಾರ್ಗೋಪದೇಶ ಪೆಹದಿಲಿಯ ಪೆನ್ನುವಾದಿ ತಿಮಿನ ಬಾವ ಸೇನಾಧೀರ ಮಹತ್ಯ ಇದಿ ರಥವಾಹನ ಪೊಲೀಸ್ ನಿರ್ಧಾರಿಂಟೆ ಮತಕ್ಕಲ್ಲದೀಲತಿಯೇನೋ ಅಮತಕ ವೆಚ್ಚಕ ಮತಕ್ಕಲ್ಲದೀಲತಿಯೇನೋ.

ಬಿಂದು ಐ ಹತ್ತಾಯ್ ಬಿಂದು ಐ ತುನಾಯ್ ಅನೋ ತುನಾಯ್ ಪಹಾಯ ಅನೋ ತುನಾಯ್ ಹತ್ತಟ ಹಾಗೆ ವಾಟ್ಸ್ಆಪ್ ಮೆಸೇಜ್ ಗೆ ಬೇಪತ್ರ ದಾಲತಿಯನ್ನು.

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನ್ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿದೆ. ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸೀಮೆಯಿಲ್ಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಏ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದೆಹ ಸಿತಿನ್ ಸಜ್ಜಾನ್ಯ ಕರುಣ್ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿನ್ ವಹನ್.